ಸೇರಿ ಸುಟ್ಟೆಯಾದೆಡೆ ನಿನಗೆ ವೀರಬಾಹುಗನಾಣೆ ಕದ್ದು ಸುಡ ಬಂದೆ ನಿನ್ನ ನಿಟ್ಟೆಲುವ ಮುರಿವನೆಂದು ರವಣಿಸಿ ಜರೆಯುತ್ತ ದಟ್ಟಿಸುತ ಬಂದು ಹಿಡಿದಿರ್ದ ಕಿಚ್ಚಂ ಕೆದರಿ ಮುಟ್ಟಿಗೆಯ ಮೇಲಿರ್ದ ಸುತನ ಹಿಂಗಾಲ್ ಬಿಡಿದು ಸೆಳೆದು ಬಿಸುಟಂ ಭೂಪನು ಬಿಸುಡದಿರು ಬಿಸುಡದಿರು ಬೇಡ ಬೇಡ ಕಡ ಕಡ ಹಸುಳೆ ನೊಂದಹನೆಂದು ಬೀಳ್ವವನ ನೆತ್ತಿ ತಕ್ಕಿಸಿಕೊಂಡು